ಐ ಜಗದಂಬ ಕದಂಬ ವನ ಪ್ರಿಯ ವಾಸ ವಿಲಾಸಿನಿ ವಾಸರತೆ ಶಿಖಿರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೆ ಮಧುಕೇತವ ಭಂಜನಿ ಕೈತವ ಭಂಜನಿ ರಾಸರತೆ ಜಯ ಜಯ ಕೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಛಣ ಛಣ ಛಣ ಛಣ್ಣು ಹಿಂಕೃತ ನೂಪುರ ಸಿಂಜಿತ ಮೋಹಿತ ಭೂತಪತೆ ನಟಿತನ

ಕಂಚಿತ ಸೈದ ನಿಗು ಜಗತೆ ಮೃಗಗಣ ಭೂತ ಮಹಾಶಬರಿಗಣ ಶೃಂಗಣ ಸಂಭೃತ ಕೇಳಿ ಭೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈ